ಜಯ ಶ್ರೀರಾಮ್ ಇನ್ ದ ಬ್ರಾಡ್ಕಾಸ್ಟ್ ಆಫ್ ರವಿವಾಸರಯ ಅಖಿಲ ಭಾರತೀಯ ಸಂಗೀತ ಸಭಾ. ಹಿ ವಾಸ್ ಅಕಂಪನೀಡ್ ಆನ್ ವಯಲಿನ್ ಬೈ VSP ಗಾಯತ್ರಿ ಸಿವಾನಿ, ಆನ್ ಮೃದಂಗಂ ಬೈ ವಿದ್ವಾನ್ ಪೆರವಲಿ ಜಯಭಾಸ್ಕರ್, ಅಂಡ್ ಆನ್ ಘಟಂ ಬೈ ಶ್ರೀ ಎಂ ಚಂದ್ರಕಾಂತ್. ದಿಸ್ ಕಾನ್ಸರ್ಟ್ ವಾಸ್ ರಿಕಾರ್ಡೆಡ್ ಅಟ್ ದ ಸ್ಟುಡಿಯೋಸ್ ಆಫ್ ಆಕಾಶವಾಣಿ ಹೈದರಾಬಾದ್ ಫಾರ್ ರವಿವಾಸರಯ ಅಖಿಲ ಭಾರತೀಯ ಸಂಗೀತ ಸಭಾ, ಅಂಡ್ ವಾಸ್ ಬ್ರಾಟ್ ಟು ಯು ಫ್ರಮ್ ದ ಡೆಲ್ಲಿ ಸ್ಟೇಷನ್ ಆಫ್ ಆಕಾಶವಾಣಿ.